ಬೈ ಶ್ರೀಮತಿ ಸಾತ್ವಿಕಾ ಮೋಹನ್ ಇನ್ ದ ಬ್ರಾಡ್ಕಾಸ್ಟ್ ಆಫ್ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ. ಶಿ ವಾಸ್ ಅಕಂಪನೀಡ್ ಆನ್ ವಯೋಲಿನ್ ಬೈ ಶ್ರೀ ಓ ರಾಜಶೇಖರ್, ಆನ್ ಮೃದಂಗಂ ಬೈ ವಿದ್ವಾನ್ ಪೇರವಲ್ಲಿ ಜಯಭಾಸ್ಕರ್ ಆ್ಯಂಡ್ ಆನ್ ಘಟಂ ಬೈ ಶ್ರೀ ಎಂ ಚಂದ್ರಕಾಂತ್. ದಿಸ್ ಕನ್ಸರ್ಟ್ ವಾಸ್ ರಿಕಾರ್ಡೆಡ್ ಎಟ್ ದ ಸ್ಟುಡಿಯೋಸ್ ಆಫ್ ಆಕಾಶವಾಣಿ ಹೈದರಾಬಾದ್ ಫಾರ್ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಆ್ಯಂಡ್ ಬ್ರಾಟ್ ಟು ಯು ಫ್ರಮ್ ದ ಡೆಲ್ಲಿ ಸ್ಟೇಷನ್ ಆಫ್ ಆಕಾಶವಾಣಿ.